0: ಸಾಲುನ್ನೋನ್ರಾ ಬರ್ಬಾದೆ ಐನೋನ್ರಾ ನನ್ನ ಬೀಕುತ್ತವ
1: ಸುಮ್ಮನಿಕೆ ಆಯಾಜೆ
0: ಹೊಲ್ದಾರೌಲೆ ನೋನ್ರಾ ನೀ ಕನ್ನ ಮುಂಡೋನ್ರ.